ಕಥೆ ಉಣ್ಣನಿ ಗಮಸಿತು ಆ ರಾಜಕುಮಾರಿ ನಿಮಿತನಿ ಯುಗ ಮುಗ ಗಡುಕುಮನಿ ಪ್ರೇಮ ಕೋಸಮೈ ಬಲಲೋ ಪಡಿನಿ ಸಾಕು ಪತಿವಾರು.